0: ರಂಗಾ ಉದಯ್ ದೇಸ್ ಮೇರು ಎವರೆಸ್ಟ್.
1: ಯೋ ಕೃಷ್ಣ ಸಾರ್ ಎಫ್ಎಂ
2: 94 MHz ಕೃಷ್ಣ ಸಾರ್ ಜತ್ತಿಗೆ ದೇಸ್
3: ವಿಂದ್ಯವಾಸಿನಿ ಮ್ಯೂಸಿಕ್ ಪ್ರಸ್ತುತ ಗರ್ದಸ.